ನವನೀತ ಚೋರ ಗೋಪ ವಹೆ ಗುರು ವಹೆ ಗುರು ವಹೆ ಗುರು ಜೀ ಬೋಲೋ ಬೋಲೋ ವಹೆ ಗುರು ವಹೆ ಗುರು ವಹೆ ಗುರು ಜೀ ಬೋಲೋ ಸತ್ಯನಾರಾಯಣ.